0: ಅಂಬೆ ಜಗತಿ ಜನನಿ ಜಗದಂಬೆ ಮಾತಾಕೆ ಭಜನ್ ಎಖನ್ ಸುನಲೋ ನಿಕ್ ಲಾಗಲ್ ಅಹುಸಬ್ಕೆ ನಿಕ್ ಲಾಗಲ್ ಹೆತ್ ಆ ಕಾರ್ಯಕ್ರಮಕ್ಕೆ ಆಗಾ ಬರ್ಬೇತ್ ಆ ಕಿಚ್ ಕಾರ್ಯಕ್ರಮ ಜೆ ಹಮಸಬ್ ಅನ್ನೆ ಛೀ ಓ ಪರೋಸಬ್ ಆಗಾ
1: ಹಾಂ ಪ್ರವೀಣ್ ಜಿ ಕಾರ್ಯಕ್ರಮ ಮೇ ಹಮ ಬಹುತ್ ಸಾರಿ ಸಾಮಗ್ರಿ ಕೋ ಲೇಕರ್ ಆತೆ ಹೈ